0: ನಾಮ ಹಾಡಿ ತಿರುಚಿ ಚಲ್ಲ ಚಲ್ಲ ಆಕೆ ಝೂಮ್ ಆಡಿ ತಿರುಚಿ ಚಲ್ಲ ಚಲ್ಲ ಆಕೆ ಝೂಮ್
1: ಆಡಿ ಚಲಾ ಚಲಾ ಕೆ ಝೂಮ್ ತಿರುಚಿ ಚಲಾ ಚಲಾ ಕೆ ಝೂಮ್ ಬಾಜು.